ದೂರ ಕುಸುಂದರ ಪರ್ವತ ಮಾಡಬೇಕ ಕುಸುಂದರ ಧಾನ ಪಪಕ ನಿಗಡಿ ಹೊಸ ಉಠಿದರೆ ಎತ್ತ ಅಮ ಬಳಿದಾನ